0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ದನಿಲಿ ಕೇಳಿ ಶ್ರೀ ಆಂಜನೇಯ ಶ್ರುತಿ ಸುಪ್ರಭಾತಂ, ರಚನೆ ಸಿಎಸ್ ನಾಯಕ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಶ್ರೀ ಆಂಜನೇಯ ಶ್ರುತಿ ಸುಪ್ರಭಾತಂ, sung by Dr. M. Balamurali Krishna, written by C.S. Nayak.

0: ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್ ಎ, ಭಾಗವಹಿಸುತ್ತಾರೆ ಸೌಮ್ಯ.
3: ನಮಸ್ಕಾರ.
4: ನಮಸ್ಕಾರ ಅಮ್ಮ. ಸಮಯ ಆಯ್ತಾ ಸಾಧನೆ ಮಾಡಲಿಕ್ಕೆ?
3: ಪರವಾಗಿಲ್ಲ,
4: ಮಾಡಿದ್ದೀರಾ. ಓಕೆ, ಇವಾಗ ಪಲ್ಲಿ ಒಂದು ಸುಮಾರಿಗೆ ಬಂದಿದೆ ಅಂದರೆ ಅನುಪಲ್ಲಿಯಿಂದ ಹಾಡ್ಕೊಂಡು ಬನ್ನಿ.
3: ಸರಿ.
4: ಅನುಪಲ್ಲಿ ವೆನ್ನೈ ಉಂಡ ಅಲ್ಲಿಂದ.
3: ಸರಿ.

0: ಉಚ್ಚಾರಣದ ಸಾಹಿತ್ಯ ನೋಡೋಣ.
1: ಸರಿ.
0: ಕನಕಭೂಷಣಮುಲು ಪೆಟ್ಟಿ ಮರಿಯು ಸೊಗಸು ಜೇಸಿ ಪಾಲು ಪೋಸಿ ಪೆಂಚಿನ ತನುವು ತನಮುಗಾದು ನಿರ್ಮಲ ನಿರ್ಮಲ ತನ ಮಿಂಚುಕ ಲೇದು ಎನುಚನು ಅನುದಿನ ಮೊನರಿಂಚು ಸತ್ಕ್ರಿಯ ನೀ ಕನಿಪಲ್ಕಿನ ತ್ಯಾಗರಾಜ ರಕ್ಷಕಿ ವಿನು ಮನ್ನಿಂಪ ನೀವನಿ ಎರಿಗಿ ವೆಲ್ಪುಲ ವೇರನಿ ಯಂತುರ ತ್ರಿಪುರ ಸುಂದರಿ.

ಇವಾಗ ಸ್ವರ ನೀವು ಬರ್ಕೊಂಡು ಸಾಹಿತ್ಯಕ್ಕೆ ಹೇಳ್ಕೊಡ್ತೀನಿ. ಸನಿ ಪದ ಸನಿ ಪದ ಬರ್ಕೊಂಡ್ರ ಸನಿ ಪದ ಪದ ಮಗರಿ ಹಾಡೀಗ

0: ಇಲ್ಲಿಗೆ ಕೃತಿಯ ಸಂಪೂರ್ಣ ಪಾಠ ಆಗಿದೆ.
1: ಸರಿ,
0: ಮುಂದಿನ ತರಗತಿಯಲ್ಲಿ ಮತ್ತೆ ಎಲ್ಲವನ್ನು ಹಾಡಿ ಒಪ್ಪಿಸಿ ಅದಕ್ಕೆ ಸ್ವರ ಕಲ್ಪನೆ ಅಥವಾ ರಾಗನ ಹಾಡಿ ಒಪ್ಪಿಸಬೇಕು.
1: ಸರಿ ಗುರು,
0: ಮುಂದಿನ ತರಗತಿಯಲ್ಲಿ ನೋಡೋಣ.
1: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
5: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. He was accompanied on tabla by Pandit Raghunath Nakod and harmonium by Vireshwar Hiremath. Continuing the concert, now listen to Raag Sam.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂಡ್ ಸಾರಂಗಿ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ, ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ, ಮೃದಂಗ ಸಹಕಾರ ಆರ್ ನರಸಿಂಹನ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತಯ್ಯ ಭಾಗವತರ ವಿರಚಿತ ಸಿದ್ಧಿವಿನಾಯಕಂ, ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿ ವಾರಿಜಾ ಶ್ರೀ. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಂಧು ಸುಚೇತನ್, ಆನ್ ದ ಮೃದಂಗಂ ಪಿ ನರಸಿಂಹನ್. ಟು ಬಿಗಿನ್ ವಿತ್ ಸಿದ್ಧಿವಿನಾಯಕಂ, ಸೆಟ್ ಟು ಮೋಹನ ಕಲ್ಯಾಣಿ ರಾಗ ಆದಿತಾಳ, ರಿಟರ್ನ್ ಬೈ ಮುತ್ತಯ್ಯ ಭಾಗವತರ್.

ಕಾಮಾಕ್ಷಿ ಶ್ಯಾಮಶಾಸ್ತ್ರಿಗಳ ರಚನೆ ಭೈರವಿರಾಗ ಮಿಶ್ರ ಛಾಪುತಾಳ ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ ಕಾಮಾಕ್ಷಿ

ಈಗ ತ್ಯಾಗರಾಜರ ಕೃತಿ ಪೂರ್ಣಲಾಲಿತ್ತ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕಲುಗುನ ಕಲುಗುನ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಪೂರ್ಣಲಲಿತ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ ಮೃದಂಗ ಆರ್ ನರಸಿಂಹನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಮಾ ಜಾನಕಿ, ಕಾಂಭೋಜಿರಾಗ ಆದಿತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ವಿ ವಾರಿಜಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ವಾರಿಜಾಶ್ರೀ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸಿಂಧು ಸುಚೇತನ್, ಮೃದಂಗ ಆರ್ ನರಸಿಂಹನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by V. Varijashree. She was accompanied on the violin by Sindhu Suchetan, on the mridangam R. Narasimhan. This program is a contribution of All India Radio Bengaluru

0: ಮಿಕ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೂರಾ, ಧೃತ್ತೇಂತಾಲ್ ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬೀರಾ ಮೋರಾ, ಧೃತ್ತೇಂತಾಲ್ ಸುಂದರ ಬಲಮಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇಂತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Ahmed Khan, harmonium by Mashkur Hussain, sarangi by Shabir Hussain. Continuing the concert, now listen to Raag Shuddh Sarang. Khyal Vilambit Ektal, Tu Karim Rahim, Drit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶರಾಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೇನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೇನ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಮೊದಲಿಗೆ ಬೇಗಡೆ ರಾಗದ ವರ್ಣ ಎಂತ ಚಲಮು ಆದಿತಾಳದಲ್ಲಿದೆ, ರಚನೆ ವೀಣಾ ಕುಪ್ಪಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program we bring you Veena recital by V. Gopal. He is accompanied on the mridangam by Dr. V. V. Vaidyanathan, on the ghatam N. Gurumurthy. To begin with, Varna Entha Chalamo, set to Begadiraga Adithala, written by Veena Kuppayyar.

ಈಗ ತ್ಯಾಗರಾಜರ ಕೃತಿ ಆರಬಿ ರಾಗ ರೂಪಕ ತಾಳದಲ್ಲಿದೆ ನಾದಸುಧಾ ರಸಂಬಿಲನು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಬಿ ರಾಗ ರೂಪಕ ತಾಳ ನಾದಸುಧಾ

ನೆನರುಂಚಿ ನಾನು ತ್ಯಾಗರಾಜರ ಕೃತಿ ಮಾಳವಿರಾಗ ಆದಿತಾಳದಲ್ಲಿದೆ. ಒನ್ ಮೋರ್ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಳವಿರಾಗ ಆದಿತಾಳ ನೆನರುಂಚಿ ನಾನು

ವಿಗೋಪಾಲ್ ತಮ್ಮ ವೀಣಾ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಚನೆ ಸ್ವಾತಿ ತಿರುನಾಳ್, ಧನಶ್ರೀರಾಗ ಆದಿತಾಳ. ವಿಗೋಪಾಲ್ ಕನ್ಕ್ಲೂಡ್ಸ್ ಎಸ್ ವೀಣಾ ರಿಸೈಟಲ್ ವಿತ್ ತಿಲ್ಲಾನ, ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ ಟು ಧನಶ್ರೀರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ನುಡಿಸಿದವರು ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by V. Gopal. He was accompanied on the mridangam by Dr. V. V. Vaidyanathan, on the ghatam N. Gurumurthy. This program is a contribution of Akashwani Bengaluru, anytime Indian music.